0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಮೊದಲಿಗೆ ರಚನೆ ಕೈವಾರ ನಾರಾಯಣಪ್ಪ, ಹಾಡಿದ್ದಾರೆ ಎಚ್ಕೆ ನಾರಾಯಣ ಮತ್ತು ಸಂಗಡಿಗರು. ವೆಲ್ಕಮ್ ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಎಚ್ಕೆ ನಾರಾಯಣ ಅಂಡ್ ಪಾರ್ಟಿ, ರಿಟನ್ ಬೈ ಕೈವಾರ ನಾರಾಯಣಪ್ಪ,

ಆರ್ ಶೇಷಪ್ರಸಾದ್ ಹಾಡಿರುವ ಶ್ರೀರಂಗ ನಾಟದ ಪರಿಯ ತೋರುದೋ ನೋಡಚರಿಯ, ರಚನೆ ಮಹಿಪತಿದಾಸರು. ಶ್ರೀರಂಗ ನಾಟದ ಪರಿಯ ತೋರುದೋ ನೋಡಚರಿಯ, ರಿಟನ್ ಬೈ ಮಹಿಪತಿದಾಸ, ಸಂಗ್ ಬೈ ಆರ್ ಶೇಷಪ್ರಸಾದ್.

ಶೋಭಾ ಹುಯಿಲ್ಗೋಳವರ ದನಿಯಲ್ಲಿ ಕೇಳಿ ಅಕ್ಕ ಮಹಾದೇವಿ ವಿರಚಿತ ವಚನ ತುಂಬಿದುದು ತುಳುಕದು ನೋಡ, ತುಂಬಿದುದು ತುಳುಕದು ನೋಡ. ಅವಚನ ರಿಟನ್ ಬೈ ಅಕ್ಕ ಮಹಾದೇವಿ, ಸಾಂಗ್ ಬೈ ಶೋಭಾ ಹುಯಿಲ್ಗೋಳ್.

ತೋರೆ ಬೇಗನೆ ಸಖಿ ಮುತ್ತಿನ ಹಾರ ಭಾರವಾಗಿದೆ ಎನಗೆ. ಕನಕದಾಸರ ರಚನೆ, ದನಿಯಾಗಿದ್ದಾರೆ ವಿದುಷಿ ಎಂಎಸ್ ಶೀಲಾ. ವಿದುಷಿ ಎಂಎಸ್ ಶೀಲಾ ಪ್ರೆಸೆಂಟಿಂಗ್ ಅ ಕಾಂಪೋಸಿಷನ್ ಆಫ್ ಕನಕದಾಸ. ತೋರೆ ಬೇಗನೆ ಸಖಿ ಮುತ್ತಿನ ಹಾರ ಭಾರವಾಗಿದೆ ಎನಗೆ.

ಶ್ರೀರಾಮ ಮತ್ತು ಬಿಆರ್ ಗೀತಾ ಅವರ ದನಿಯಲ್ಲಿ ಬಸವಣ್ಣನವರ ವಚನ ತನುವ ಬೇಡಿದೊಡೆಯುವೆ ಮನವ ಬೇಡಿದೊಡೆಯುವೆ. ನೌ ವಚನ ರಿಟನ್ ಬೈ ಬಸವೇಶ್ವರ, ಸಂಗ್ ಬೈ ಪಿ ರಮಾ ಅಂಡ್ ಬಿಆರ್ ಗೀತಾ. ತನುವ ಬೇಡಿದೊಡೆಯುವೆ ಮನವ ಬೇಡಿದೊಡೆಯುವೆ.

ಶಾಂತಾ ಜಯತೀರ್ಥ ಮತ್ತು ಆರ್ ಚಂದ್ರಿಕಾ ಹಾಗೂ ಬಿಆರ್ ಗೀತಾ ಅವರ ದನ್ನಿನಿ ಕೇಳಿ ಅಲ್ಲಮ ಪ್ರಭು ವಿರಚಿತ ವಚನ ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ. ಶಾಂತಾ ಜಯತೀರ್ಥ, ಆರ್ ಚಂದ್ರಿಕಾ ಅಂಡ್ ಬಿಆರ್ ಗೀತಾ ಪ್ರೆಸೆಂಟಿಂಗ್ ಅ ವಚನ ರಿಟನ್ ಬೈ ಅಲ್ಲಮ ಪ್ರಭು. ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ.

ಕಾಣುತ್ತಿದೆ ನಿಜ ಬಯಲಿಲಿ ಜೋ ಕಾಲಿ ಜೋ ಲೀಲಾಲಿ. ಶಿಶುನಾಳ ಶರೀಫರ ರಚನೆ ವೃಂದಗಾನದಲ್ಲಿದೆ. ತೂಗುತ್ತಿದೆ ನಿಜ ಬಯಲಿಲಿ ಜೋ ಕಾಲಿ ಜೋ ಲೀಲಾಲಿ. ರಿಟನ್ ಬೈ ಶಿಶುನಾಳ ಶರೀಫ್, ಸಂಗಿನ್ ಕೋರಸ್.

ಜಯತು ಜಯವು ಜಯತು ಜನನಿ ಭಾರತಿಗೆ. ಬರೆದಿದ್ದಾರೆ ಕಯ್ಯಾರ ಕಿಂಗಣ್ಣರೈ. ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ. ನೌ ಲೆಟ್ ಅಸ್ ಲಿಸನ್ ಟು ಅ ಪೇಟ್ರಿಯೋಟಿಕ್ ಸಾಂಗ್ ಸಂಗ್ ಇನ್ ಕೋರಸ್ ರಿಟನ್ ಬೈ ಕಯ್ಯಾರ ಕಿಂಗಣ್ಣರೈ. ಜಯತು ಜಯವು ಜಯತು ಜನನಿ ಭಾರತಿಗೆ.

ಇದುವರೆಗೂ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, this was today's devotion music program. This program is a contribution of Akashvani Bengaluru, anytime, any music.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಈಗ ಕೇಳಿ ಅಮೃತ ಗುರುಕುಲ ಸಂಗೀತ ಪಾಠ. ಹೇಳಿಕೊಡುತ್ತಾರೆ ನೀಲಾರಾಮ್ ಗೋಪಾಲ್, ಭಾಗವಹಿಸುತ್ತಿದ್ದಾರೆ ರಮಾರಾಮಯ್ಯ.
1: ನಮಸ್ಕಾರ ಮೇಡಮ್.
2: ಆಶೀರ್ವಾದಗಳು. ಚರಣ ಭಾಗ ನೆನೆ ಕಲ್ತಿಯಲ್ಲ, ಅದನ್ನು ಇನ್ನೊಂದ್ಸಲ ಹೇಳ್ಬಿಟ್ಟು

0: ಮುಂದೆ ಮಧ್ಯಮ ಕಾಲ ಭುವನೋದಯ
1: ಭುವನೋದಯ
0: ಸ್ಥಿತಿ ಲಯ
1: ಸ್ಥಿತಿ ಲಯ
0: ವಿನೋದಿನಿ
1: ವಿನೋದಿನಿ
0: ಭುವನೋದಯ
1: ಭುವನೋದಯ
0: ಸ್ಥಿತಿ ಲಯ
1: ಸ್ಥಿತಿ ಲಯ
0: ವಿನೋದಿನಿ
1: ವಿನೋದಿನಿ
0: ಭುವನೇಶ್ವರಿ
1: ಭುವನೇಶ್ವರಿ
0: ಭುವನೇಶ್ವರಿ ಕ್ಷಿಪ್ರ ಪ್ರಸಾದಿನಿ
1: ಭುವನೇಶ್ವರಿ ಕ್ಷಿಪ್ರ ಪ್ರಸಾದಿನಿ
0: ನವ ಮಾಣಿಕ್ಯ ವಲ್ಲಕಿ
1: ನವ ಮಾಣಿಕ್ಯ ವಲ್ಲಕಿ
0: ನವ ಮಾಣಿಕ್ಯ ವಲ್ಲಕಿ
1: ನವ ಮಾಣಿಕ್ಯ ವಲ್ಲಕಿ
0: ವಾದಿನಿ
1: ವಾದಿನಿ
0: ವಲ್ಲಕಿ ವಾದಿನಿ
1: ವಲ್ಲಕಿ ವಾದಿನಿ
0: ಭವ ಗುರು ಗುಹ
1: ಭವ ಗುರು ಗುಹ
0: ಸೇವಿನಿ
1: ಸೇವಿನಿ
0: ಸಂ
1: ಸಂ
0: ಮೋದಿನಿ
1: ಮೋದಿನಿ
0: ಇನ್ನೊಂದ್ಸಲಿ ಹೇಳ್ತೀನಿ ಭುವನೋದಯ
1: ಭುವನೋದಯ
0: ಸ್ಥಿತಿ ಲಯ
1: ಸ್ಥಿತಿ ಲಯ
0: ಬರ್ಕೊಂಡ್ಯಾ ಸ್ಥಿತಿ ಲಯ
1: ಸ್ಥಿತಿ ಲಯ
0: ವಿನೋದಿನಿ
1: ವಿನೋದಿನಿ
0: ಭುವನೇಶ್ವರಿ
1: ಭುವನೇಶ್ವರಿ
0: ಕ್ಷಿಪ್ರ ಪ್ರಸಾದಿನಿ
1: ಕ್ಷಿಪ್ರ ಪ್ರಸಾದಿನಿ
0: ನವ ಮಾಣಿಕ್ಯ ವಲ್ಲಕಿ ವಾದಿನಿ
1: ನವ ಮಾಣಿಕ್ಯ ವಲ್ಲಕಿ ವಾದಿನಿ
0: ಭವ ಗುರು ಗುಹ ಸೇವಿನಿ
1: ಭವ ಗುರು ಗುಹ ಸೇವಿನಿ
0: ಸಂಮೋದಿನಿ
1: ಸಂಮೋದಿನಿ.

0: ಇಷ್ಟು ಪಾಠ ಮಾಡಿ ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಬಹಳ ಕಷ್ಟವಿದೆ ಇದರಲ್ಲಿ. ನಾಳೆ ನೋಡೋಣ.
1: ನಮಸ್ತೆ. ಪ್ರಿಯ ಕೇಳುಗರೆ, ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ನೀಲಾರಾಮ್ ಗೋಪಾಲ್, ಭಾಗವಹಿಸಿದ್ದವರು ರಮಾರಾಮಯ್ಯ.
2: ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಶಿಷ್ ಸಾಹು ಅವರಿಂದ ಗಿಟಾರ್ ವಾದನ ಕೇಳುವಿರಿ. ರಾಗ್ ಬಿಹಾಗ್, ಅಲಾಬ್ ಜೋಡ್ಜಾಲ, ವಿಲಂಬಿತ್ ಹಾಗೂ ಧೃತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಲಿಸನ್ ಟು ಹಿಂದೂಸ್ತಾನಿ ಗಿಟಾರ್ ರೆಸೈಟಲ್ ಬೈ ಶ್ರೀ ಆಶಿಷ್ ಸಾಹು. ರಾಗ್ ಬಿಹಾಗ್, ಅಲಾಪ್ ಜೋಡ್ ಝಾಲಾ, ವಿಲಂಬಿತ್ ಅಂಡ್ ಧೃತ್ಗತ್ ಇನ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಶೀಶ್ ಸಾಹು ಅವರಿಂದ ಗಿಟಾರ್ ವಾದನ ಕೇಳಿದಿರಿ. ತಬಲಾ ಸಹಕಾರದಲ್ಲಿ ಸಂದೇಶ್ ಪೋಪಟ್ಕರ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಉಸ್ತಾದ್ ಮುಸ್ತಫಾ ಆಲಿ ಖಾನ್ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ಗೌಡ್ ಸಾರಂಗ್, ಆಲಾಪ್ ಜೋಡ್ ಜಾಲ ವಿಲಂಬಿತ್ ಹಾಗೂ ದೃತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ಗಿಟಾರ್ ರಿಸೈಟಲ್ ಬೈ ಶ್ರೀ ಆಶೀಶ್ ಸಾಹು. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಸಂದೇಶ್ ಪೋಪಟ್ಕರ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಮುಸ್ತಫಾ ಅಲಿ ಖಾನ್. ರಾಗ್ ಗೌಡ್ ಸಾರಂಗ್, ಆಲಾಪ್ ಜೋಡ್ ಜಾಲ ವಿಲಂಬಿತ್ ಅಂಡ್ ಧೃತ್ಗತ್ ಇನ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಮುಸ್ತಬಾ ಅಲಿ ಖಾನ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಸೂರಜ್ ಪುರಂದರೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಮುಸ್ತಬಾ ಅಲಿ ಖಾನ್. ಹಿ ವಾಸ್ ಅಕಂಪನೀಡ್ ಆನ್ ತಬಲಾ ಬೈ ಶ್ರೀ ಸೂರಜ್ ಪುರಂದರೆ.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ.
3: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
4: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಸಿವಿ ಪರಿಮಳ ಅವರ ಹಾಡುಗಾರಿಕೆಯನ್ನು. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರದಲ್ಲಿ ಬಿಎಸ್ ಜೋತ್ಸ್ನಾ, ಮೃದಂಗ ಎಂ ಗುರುರಾಜ್ ಅವರಿಂದ. ಮೊದಲಿಗೆ ಪಾಪನಾಶಂ ಶಿವನ್ನವರ ರಚನೆ ವರಮುರಾಗ ಆದಿತಾಳದಲ್ಲಿದೆ, ತುನೈ ಪುರಿಂದರುಲ್. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. Dear listeners, in today's program, we bring you vocal rendition by C.V. Parimala. She is accompanied on the violin by B.S. Jyotsna, on the mridangam M. Guru Raj. To begin with, Thunai Purindarul, written by Papanasham Shivan, set to Varamuraga Adithala.

ಕನುನು ತಕ್ಕನೆ ಕಲ್ಯಾಣ ವಸಂತರಾಗ ರೂಪಕ ತಾಳದಲ್ಲಿ ತ್ಯಾಗರಾಜರ ರಚನೆ. ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಕಲ್ಯಾಣ ವಸಂತರಾಗ ರೂಪಕ ತಾಳ ಕನುನು ತಕ್ಕನೆ.

ತ್ಯಾಗರಾಜರ ಮತ್ತೊಂದು ಕೃತಿ ಪೂರ್ವಿ ಕಲ್ಯಾಣಿ ರಾಗ ಆದಿತಾಳದಲ್ಲಿದೆ ಪರಲೋಕ ಸಾಧನಮೇ. ಒನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಪೂರ್ವಿ ಕಲ್ಯಾಣಿ ರಾಗ ಆದಿತಾಳ ಪರಲೋಕ ಸಾಧನಮೇ.

ಸಿವಿ ಪರಿಮಳ ಅವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರದಲ್ಲಿ ಬಿಎಸ್ ಜ್ಯೋತ್ಸ್ನಾ, ಮೃದಂಗ ಎಂ ಗುರುರಾಜ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತ ಈಗ ಸ್ವಾತಿ ತಿರುನಾಳರು ಬರೆದಿರುವ ಮಂದಾರದಾರ ತೋಡಿರಾಗ ತ್ರಿಶ್ರ ತ್ರಿಪುಟ ತಾಳ. Jelizas, you are listening to vocal rendition by C.V. Parimala. She is accompanied on the violin by B.S. Jyotsna, on the mridangam M. Gururaj. Continuing the program now, composition of Swati Thirunaal, Mandara Dhara, set to Todi Raga, Trishra Triputa Thala.

ಏನು ಕಾರಣದಿಂದ ಮಲಗಿರುವೆಯೋ. ರಾಗಮಾಲಿಕೆ ಖಂಡ ಚಾಪುತಾಳದಲ್ಲಿ ವಿಜಯದಾಸರ ರಚನೆ. ಸಿವಿ ಪರಿಮಳ ಕನ್ಕ್ಲೂಡ್ ಹರ್ ವೋಕಲ್ ರೆಂಡಿಷನ್ ಬೈ ವಿತ್ ದ ಕಾಂಪೋಸಿಷನ್ ಆಫ್ ವಿಜಯದಾಸ ಸೆಟ್ ಟು ರಾಗಮಾಲಿಕೆ ಖಂಡ ಚಾಪುತಾಳ. ಏನು ಕಾರಣದಿಂದ ಮಲಗಿರುವೆಯೋ.

0: ಇದುವರೆಗೂ ಸಿವಿ ಪರಿಮಳ ಅವರ ಹಾಡುಗಾರಿಕೆಯನ್ನು ಆಲಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ಪಿಎಸ್ ಜೋತ್ಸ್ನಾ, ಮೃದಂಗ ಎಂ ಗುರುರಾಜ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ಸಿವಿ ಪರಿಮಳ. ಶಿ ವಾಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ಬಿಎಸ್ ಜೋತ್ಸ್ನಾ, ಆನ್ ದ ಮೃದಂಗಂ ಎಂ ಗುರುರಾಜ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿಟೈಮ್
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಪರ್ವೀನ್ ಸುಲ್ತಾನಾ ಅವರ ಗಾಯನ ಕೇಳುವಿರಿ. ರಾಗ್ ಗುಜರಿ ತೋಡಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ಘರ್ ಆವೋ ಬಲ್ಮಾ, ಧುತ್ತೇನ್ ತಾಲ್ ಜಾರೇ ಜಾ ಕಗುವಾ.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ವಿದುಷಿ ಪರ್ವೀನ್ ಸುಲ್ತಾನಾ. ರಾಗ್ ಗುಜರಿ ತೋಡಿ, ಖಯಾಲ್ ವಿಲಂಬಿತ ಏಕ್ತಾಲ್ ಘರ್ ಆವೋ ಬಲ್ಮಾ, ಧೃತ ತೀನ್ ತಾಲ್ ಜಾರೇ ಜಾ ಕಗುವಾ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಪರ್ವಿನ್ ಸುಲ್ತಾನ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಉಸ್ತಾದ್ ನಿಜಾಮುದ್ದೀನ್ ಖಾನ್, ಹಾರ್ಮೋನಿಯಂ ಮೊಹಮ್ಮದ್ ಧೌಲ್ಪುರಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಕೇದಾರ್.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ವಿದುಷಿ ಪರ್ವಿನ್ ಸುಲ್ತಾನ. ಶೀಸ್ ಅಕಂಪನೀಡ್ ಆನ್ ತಬಲಾ ಬೈ ಉಸ್ತಾದ್ ನಿಜಾಮುದ್ದೀನ್ ಖಾನ್, ಹಾರ್ಮೋನಿಯಂ ಬೈ ಶ್ರೀ ಮೊಹಮ್ಮದ್ ಧೌಲ್ಪುರಿ. Continuing the concert, now listen to Raag

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಪರ್ವೀನ್ ಸುಲ್ತಾನಾ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಉಸ್ತಾದ್ ನಿಜಾಮುದ್ದೀನ್ ಖಾನ್, ಹಾರ್ಮೋನಿಯಂ ಮೊಹಮ್ಮದ್ ಧೌಲ್ಪುರಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ವರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ವಿದುಷಿ ಪರ್ವೀನ್ ಸುಲ್ತಾನಾ. ಶಿ ವಾಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಉಸ್ತಾದ್ ನಿಜಾಮುದ್ದೀನ್ ಖಾನ್, ಹಾರ್ಮೋನಿಯಂ ಬೈ ಶ್ರೀ ಮೊಹಮ್ಮದ್ ಧೋಲ್ಪುರಿ.
2: ದಿಸ್ ಪ್ರೋಗ್ರಾಮ್ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಧಾರವಾಡ್, ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಸಿಕ್ಕಿಲ್ ಮಾಲಾ ಚಂದ್ರಶೇಖರ್ ಅವರಿಂದ ಕೊಳಲು ವಾದನ. ವಯಲಿನ್ ಸಹಕಾರದಲ್ಲಿ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಸಹಕಾರ ಬಿಆರ್ ಶ್ರೀಧರ್. ಮೊದಲಿಗೆ ಎವ್ವರಿ ಬೋಧ, ಅಭೋಗಿ ರಾಗದ ವರ್ಣ ಆದಿತಾಳದಲ್ಲಿದೆ, ರಚನೆ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್. ವೆಲ್ಕಮ್ ಟು ಟೂಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ಫ್ಲೂಟ್ ರಿಸೈಟಲ್ ಬೈ ಸಿಕ್ಕಿಲ್ ಮಾಲಾ ಚಂದ್ರಶೇಖರ್. ಶಿ ಇಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್ ಆನ್ ದ ಮೃದಂಗಂ ಬಿ ಆರ್ ಶ್ರೀಧರ್. ಟು ಬಿಗಿನ್ ವಿತ್ ಎವ್ವರಿ ಬೋಧ, ವರ್ಣ ಸೆಟ್ ಟು ಅಭೋಗಿ ರಾಗ ಆದಿತಾಳ, ರಿಟನ್ ಬೈ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್.

ಪುರಂದರದಾಸರ ರಚಿ ಗಜವದನ ಬೇಡುವೆ, ಹಂಸಧ್ವನಿ ರಾಗ ಆದಿತಾಳ. ನೌ ಅ ಕಂಪೋಸಿಷನ್ ಆಫ್ ಪುರಂದರದಾಸ ಗಜವದನ ಬೇಡುವೆ ಸೆಟ್ ಟು ಹಂಸಧ್ವನಿ ರಾಗ ಆದಿತಾಳ.

ಪುರಂದರದಾಸರ ಮತ್ತೊಂದು ರಚನೆ ಶುದ್ಧ ಧನ್ಯಾಸಿರಾಗ ಖಂಡ ಚಾಪುತಾಳದಲ್ಲಿದೆ, ನಾರಾಯಣ ನಿನ್ನ ನಾಮದ ಸ್ಮರಣೆಯ. ಒನ್ ಮೋರ್ ಕಾಂಪೋಸಿಷನ್ ಆಫ್ ಪುರಂದರದಾಸ ಸೆಟ್ಟು ಶುದ್ಧ ಧನ್ಯಾಸಿರಾಗ ಖಂಡ ಚಾಪುತಾಳ ನಾರಾಯಣ ನಿನ್ನ ನಾಮದ ಸ್ಮರಣೀಯ.

ಸಿಕ್ಕಿಲ್ ಮಾಲಾ ಚಂದ್ರಶೇಖರ್ ಅವರ ಕೊಳಲು ವಾದನ ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರ ವಿದ್ವಾನ್ ಮೈಸೂರು ದಯಾಕರ್, ಮೃದಂಗ ಬಿಆರ್ ಶ್ರೀಧರ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಶ್ಯಾಮಶಾಸ್ತ್ರಿಗಳ ಕೃತಿ ಪೂರ್ವಿ ಕಲ್ಯಾಣಿ ರಾಗ ವಿಲೋಮ ಛಾಪುತಾಳದಲ್ಲಿದೆ ನಿನ್ನುವಿನ. Dear listeners, you are listening to Flute Recital by Sikkil Mala Chandrasekhar. Accompanies are on the violin Vidwan Mysuru Ardayakar, on the mridangam B.R. Sridhar. Continuing the program, now let us listen to a composition of Shama Shastri set to Purvi Kalyani Raga Viloma Chaputala, Ninnu Vinaa.

ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಇದುವರೆಗೂ ಸಿಕ್ಕಿಲ್ ಮಾಲಾ ಚಂದ್ರಶೇಖರ್ ಅವರಿಂದ ಕೊಳಲು ವಾದನ ಆಲಿಸಿದ್ರಿ. ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಅರ್ಧಯಾಕರ್, ಮೃದಂಗ ಸಹಕಾರ ಬಿಆರ್ ಶ್ರೀಧರ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. In today's program, dear listeners, you just heard flute recital by Sikkil Mala Chandrasekhar. She was accompanied on the violin by Vidwan Mysur Ardayakar on the Mridangam B.R. Sridhar. This program is a contribution of Akashvani Bengaluru, anytime, Indian music.

ಧಗೆ ತಿಟ್ಟ ತಿಟ್ಟ ಧಗೆ ತಿಟ್ಟ ತಿಟ್ಟ ಕ್ರಧ ತಿಟ್ಟ ತಿಟ್ಟ ಧಗನ ಧ ಕತ್ರಿ ಗಿಡ ಧಗೆ ತಿಟ್ಟ ಇಂದ್ರಾನ್ ಧಗೆ ತಿರು ಗಿಡ ತುಂದು ತುಂದು ನಾನಾ ದಿನ ಗಿಡ ಧ ತ ತ ಧ ಧ ತ ತ ಧ ಧ ತ ತ ಧ ಇಂದ್ರಾನ್ ಧಗೆ ತಿರು ಗಿಡ ತುಂದು ತುಂದು ನಾನಾ ದಿನ ಗಿಡ ಗಿಡ ಧ ತ ತ ಧ ಧ ತ ಧ ಧ ತ ತ ಧ ಇಂದ್ರಾನ್ ಧಗೆ ತಿರು ಗಿಡ ತುಂದು ತುಂದು ನಾನಾ ದಿನ ಗಿಡ ಗಿಡ ಧ ತ ತ ಧ ಧ ತ

ಜೀತಿ ಗದಿಗನ ದಿಟ್ಟಾನ್ ಧಗ ದಿಗನ್ನ ಧಗ ದಿಗನ್ನ ಧಗ ದಿಗನ್ನ ಧಗ ದಿಗನ್ನ ಧಗ ದಿಗನ್ನ ಧಗ ದಿಗನ್ನ ಧಗ ದಿಗನ್ನ ಧಗ ದಿಗನ್ನ

ಸ್ವಾಗತ. ಸಗ ಮದನಿ ದಗ ಮಗ ಗ ದಿ ನಿ ರಮ ಮಗ ಗ ಧನಿ ದ ದಾನಿ ಗ ಗ ಮದನಿ ಮಮ ದಾನಿ ದಾನಿ ದಗ ಗ ದಾನಿ ನಿ ದಮ ದಾ ದಾನಿ ನಿ ದಮ ದಾನಿ ಗ ಗ ಧನಿ ದಾನಿ ದಗ ಮದನಿ ದ ನಿ ಮಮ ಮಗ ಗ ಗ ದಾನಿ ದಗ ಮದ ಗ ಮದಾನಿ ದಾನಿ ಮದ ಮದಾನಿ ಗ ಮದಾನಿ ದಾನಿ ದಾನಿ ಗ ಮದಾನಿ ದಗ ಮದ ದಗ ದಗ ಮದಾನಿ ದಾನಿ ಮದಾನಿ ದಗ ಮದಾನಿ ದಾನಿ ದಾನಿ ದಗ ನಿ ದಗ ದಾನಿ ದಗ ಗ ದಗ ನಿ ದಗ ದಾನಿ ಮದಾನಿ ಗ ಮದಾನಿ ದ ಮದ ಮದನಿ ಗ ಮದಾನ್.